ಮತಂಗನ ಗಾದ ಭಯದ ನಾದ ಗತಂಗನ ಖೇದ ಭೇದ ಛೇದನ ರಂಗೇ ಚಾರ್ ಚತುರ್ದಶ ಚಕ್ರ ಫಿರಂ ಜಯ ರಾಗ ನ ರಂಗ ನ ರೇಖ ರುಗಂ ಜಯ ಶೋಕ ನ ಭೋಗ ನ ಜೋಗ ಜುಗಂ ಭುವ ಭಂಜನ ಗಂಜನ ಆದಿಶ ರಂಗ ಜಯ ಬಂದತ ದೇವ ದೇವ ನರಂ ಗಣ ಕಿನ್ನರ ಜಛ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೇ ಅನ ಭಂಜ ಪ್ರಭಾನ ಗಂಜ ವೃತಂ ಜಯ ಪಾರ್ನ ಪಾವತ ಪೂರ ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹ ಜಯ ಭೂತ ಭೂತ ನ ಭೇದ ಲಹ ಜಯ ಭೇದ ಪುರಾಣ ಕತೇವ ಜಪ ಸತ ಸಿಂಧ ಅಧೋಮ ಹುತಾವ ತಪ ಕೈ ಕಲ್ಪನ್ ಲೋ ತವ ತಾಪ ಕರ ನಹಿ ನೈಗ ಕೃಪಾನಿತ ಪಾನ ಪರ ಜಯ ಫೋಕಣ ಧರಮ ಸಫೇತ ಜಯ ಚಿತ್ ಕೃಪಾನಿತ ಕೋ ಜಪ ಹೇ ತೇವ ಯಾ ಭವ ಸಾಗರ ಕೋತರ ಹೈ ಭವ ಭೂಲ ನ ದೇಹ ಪುನರ್ಧರ ಹೈ ಏಕ ನಾಮ ಬಿನಾ ನಹಿ ಕೋಟ ಪ್ರತಿ ಇಮ ಭೇದ ಉಚಾರತ ಸಾರ ಸುತಿ ಜೋ ವಾರಸ ಕೇ ಜಸ ಕೇ ರಸ ಹೈ ತೋ